0: ಬತುಕಮ್ಮ ಪೂಲ ಸೋಯಗಮ್
1: ಬೋನಾಲ ಜಾತರ ಉತ್ಸಾಹ
0: ಒಗ್ಗುಖದಲ ಮೇಳವಿಂಪು
1: ಬೇರೆ ನಿನ್ನಿತ್ಯ ವೀರತ್ವ
0: ಪೋಚಂಪಲ್ಲಿ ಚೇನೇತ ನೈಪುಣ್ಯಂ
1: ನಿರ್ಮಲ್ ಕಲ್ಲ ಅಂದಂ
0: ಸಕಿನಾಲ ರುಚುಲು
1: ಸರ್ವಪಿಂಡಿ ಸಂಪ್ರದಾಯ
0: ಪಲ್ಲೆ ಜಾನಪದ ಸಂಸ್ಕೃತಿ ನುಂಚಿ
1: ಹೈದರಾಬಾದ್ ಅರ್ಬನ್ ಕಲ್ಚರ್ ವರೆಗೂ
0: ಪ್ರತಿ ಕಥನು
1: ಪ್ರತಿ ಗಾಥನು
0: ಒಡಿಸಿಪಟ್ಟಿ
1: ಅಚ್ಚಮೈನ ತೆಲಂಗಾಣ ಭಾಷಾ ಪರಿಮಳಾಲತೋ
0: ಮೀಗಂಡಿಸ್ತುಂದಿ ತೆಲಂಗಾಣ ಪ್ರತಿರೋಜು ರಾತ್ರಿ 8 ಗಂಟಲಕು ಎಫ್ಎಂ ರೈನ್ಬೋಲೋ

0: ಬತುಕಮ್ಮ ಪೂಲ ಸೋಯಗಮ್
1: ಬೋನಾಲ ಜಾತರ ಉತ್ಸಾಹ
0: ಒಗ್ಗುಖದಲ ಮೇಳವಿಂಪು
1: ಬೇರೆನಿ ನಿತ್ಯ ವೀರತ್ವ
0: ಪೋಚಂಪಲ್ಲಿ ಚೇನೇತ ನೈಪುಣ್ಯಂ
1: ನಿರ್ಮಲ್ ಕಲ್ಲ ಅಂದಂ
0: ಸಕ್ಕಿನಾಲ ರುಚುಲು
1: ಸರ್ವಪಿಂಡಿ ಸಂಪ್ರದಾಯ
0: ಪಲ್ಲೆ ಜಾನಪದ ಸಂಸ್ಕೃತಿ ನುಂಚಿ
1: ಹೈದರಾಬಾದ್ ಅರ್ಬನ್ ಕಲ್ಚರ್ ವರೆಗೂ
0: ಪ್ರತಿ ಕಥನು
1: ಪ್ರತಿ ಗಾಥನು
0: ಒಡಿಸಿಪಟ್ಟಿ
1: ಅಚ್ಚಮೈನ ತೆಲಂಗಾಣ ಭಾಷಾ ಪರಿಮಳಾಲತೋ ಮೀಕು
0: ಅಂದಿಸುತ್ತಿದೆ ತೆಲಂಗಾಣ ಪ್ರತಿರೋಜು ರಾತ್ರಿ 8 ಗಂಟಲಕು ಎಫ್ಎಂ ರೈನ್ಬೋಲೋ.

0: FM Rainbow 101.9.
1: ಫ್ರೆಂಡ್ಸ್, ಯಸ್, ಒನ್ ಎಫ್ಎಂ ರೇನ್ಬೋ 101.9, ಯು ಆರ್ ಲಿಸ್ನಿಂಗ್ ಟು ಯೋರ್ ಫೇವರೇಟ್ ಶೋ. ನಮಸ್ತೆ, ಹಲೋ ಆದಾ, ವಿತ್ ಮೀ ಆರ್ ಜೆ ಪ್ರೀತಿ. ಯಸ್, ಆಪ್ಕೆ ಧಕ್ಕನ ಪಡಿಸಿದ್ದೆ ಆರ್ ಜೆ ಪ್ರೀತಿ ಆ್ಯಂಡ್
2: ಸುರ್ಭಿ.
1: ಯಸ್, ತೊ ಸುರ್ಭಿ ಜಿ ಹಮಾರೆ ಸಾಥ್ ಜುಡೇ ಹೈ. ವ್ಯಾಂಡ್ ವ್ಯಾಂಡ್ ಆ್ಯಂಡ್ ವ್ಯಾನ್ ಬಾತ್ ಬ್ಯೂಟಿಫುಲ್ ಕಿ ಚಲ್ ಹಿ ರಹಿ ಹೈ. ತೊ ಲೆಟ್ ಮೀ ಟೆಲ್ ಯು ದ್ಯಾಟ್ ಒನ್ ಡೇ ನಾ ಮಿಸಸ್ ಗ್ಯಾನ್ಚನ್ ಜಿ ವಾಸ್ ಲುಕಿಂಗ್ ಟೂ ಡಲ್. ಸೊ ಗ್ಯಾನ್ಚನ್ ಜಿ ಆಸ್ಡ್, ವಾಟ್ ಹ್ಯಾಪನ್ ಶ್ರೀಮತಿ ಜಿ, ವೈ ಡಿಡ್ ಯು ಲುಕ್ ಸೋ ಡಲ್? ಆರ್ ಯು ನಾಟ್ ಫೀಲಿಂಗ್ ವೆಲ್? Why don't you see to doctor? So Gyanchan, Srimati Gyanchan ji said, I already did it. Then Gyanchan ji very politely asked, what doctor said? Oh, then Srimati Gyanchan ji said, the doctor said there is a lack of tours and travels in my blood. And advised me to go somewhere with you to improve my health. So then Gyanchan ji immediately said, okay, let's go. So Srimati ji was very, very happy and she asked, okay, really? Where we are going? Gyanchan ji said, to another doctor. So friends, if your blood is also suffering from serious deficiency of tours and travels, don't worry, because we have the perfect prescription for you, the Funtertainment Express. So buckle up, get ready for fun filled ride and join us on a journey packed with laughter, masti and entertainment. So come on, let's get the fun flowing. Yes, love you zindagi.

ಇಂತವರೆಗೂ ಆರೋಗ್ಯ ಜೀವನ ಶೀರ್ಷಿಕನ ಮೋಕಾಳ್ಳ ನೊಪ್ಪಲು ಡಾಕ್ಟರ್ ಮಹೇಶ್ವರ ರೆಡ್ಡಿ ಗಾರಿತೋ ಪರಿಚಯಂ ವಿನ್ನಾರು. ಪರಿಚಯಕರ್ತ ಶ್ರೀ ಎಸ್ ರಮೇಶ್ ಸುಂಕಸಾರಿ ಗಾರು.

0: FM Rainbow 101.9 Musically yours.
1: Hyderabad's heartbeat, Secunderabad's vibe. FM Rainbow brings it alive. That's right. Vibrant Hyderabad is your infotainment gateway to everything happening around town. Music, culture, sports and surprises. All packed in one vibrant show. So, whether you are chilling at Tank Bund or shopping at Charminar, stay tuned, stay bright. Vibrant Hyderabad on FM Rainbow 101.9.
2: ಬತುಕಮ್ಮ ಪೂಲ ಸೋಯಗಂ
3: ಬೋನಾಲ ಜಾತರ ಉತ್ಸಾಹ
2: ಒಗ್ಗು ಕದಲ ಮೇಳವಿಂಪು
3: ಪೇರಿನಿ ನಿತ್ಯ ವೀರತ್ವ
2: ಪೋಚಂಪಲ್ಲಿ ಚೇನೇತ ನೈಪುಣ್ಯಂ
3: ನಿರ್ಮಲ್ ಕಲಲ ಅಂದಂ
2: ಸಕಿನಾಲ ರುಚುಲು
3: ಸರ್ವಪಿಂಡಿ ಸಂಪ್ರದಾಯ
2: ಪಲ್ಲೆ ಜಾನಪದ ಸಂಸ್ಕೃತಿ ನುಂಚಿ
3: ಹೈದರಾಬಾದ್ ಅರ್ಬನ್ ಕಲ್ಚರ್ ವರೆಗೆ
2: ಪ್ರತಿ ಕದನು
3: ಪ್ರತಿ ಗಾದನು
2: ಒಡಿಸಿಪಟ್ಟಿ
3: ಅಚ್ಚಮೈನ ತೆಲಂಗಾಣ ಭಾಷಾ ಪರಿಮಳಾಲತೋ
2: మీకు అందిస్తుంది తెలంగాణ ప్రతిరోజు రాత్రి 8 గంటలకు ఎఫ్ఎం రెయిన్బోలో